0: ಶಮ್ಮಿ ಬಾಲ ತಂದಾನ ಏ ಸೋಲ ಸಾಲ ತಂದ ಐ ತೇರೆ ಖಯಾಲ ತಂದಾನ ಏ ಗೋರೆ ಗಾಲ ತಂದಾನ ಏ ರೇಷ್ಮಿ ಬಾಲ ತಂದಾನ ಏ ಸೋಲ ಸಾಲ ತಂದಾನ ಐ ತೇರೆ ಖಯಾಲ ತಂದಾನ ಹಮ್ ತೇರೆ ತೇರೆ ತೇರೆ ಚಾಹನೆ ವಾಲೆ ಹೈ ಹಮ್ ಕಾಲೆ ಹೈ ತೋ ಕ್ಯಾ ಹುವಾ ದಿಲ್ ವಾಲೆ ಹೈ
1: ದೋಸ್ತೋ ಮಹಮೂದ್ ಕೋ ಪಹಲಾ ಮೌಕಾ ದಿಯಾ ಥಾ ಗುರ್ದತ್ ಸಾಹಬ್ ನೆ ಸಿ ಐ